0: ಸಂಘ ನಿಗಳಿಸಿದ್ದಾರೆ. ಸೈದಿಯುಡನ್ ತಳಗದರೆ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೇ ಬಾನೋಲಿಗೆ ಪೊಡು ಪೊಡು ಪೊಡು ಪೊಡು ಐದು ಯಾರೇ ಕೇಳು ಕೇಳು.
1: ತಮಿಳ್ ಒಳಗಿದ್ದು ತಮಿಳ್ ಒಳಗಿದ್ದು ಬಾನಲ ತಮಿಳ್ ಬರಗದು

0: ಹೋಗುತ್ತಿದ್ದಾರೆ. ಸೈದಿಯೂಡ ಕಳೆದಾರೆ ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೆ ಬಾನೋಲಿಗೆ ಕೊಡು ಕೊಡು ಕೊಡು ಕೊಡು ಐದು ಯಾರ ಕೇಳು ಕೇಳು
1: ತಮಿಳ್ ವರೆಗದು ತಮಿಳ್ ಒಳಿಕಿದು ಬಾನಲೈ ತಮಿಳ್ ವರೆಗದು